ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕಲ್ಲು ಕ